ಚತುರ ನಾರ ಅಮ ಚೋರೆ ಗಣಜೆ ಕ ಚತುರ ನಾರ ಅಮ ಪಕ್ಕಡ ಕರಕ ಗಜೆ ಮೇರೆ ಮನ್ ಕೆ ದ್ವಾರ ಯೇ ಭೂತ ಜಾತ